ತವ ಮಸ್ತಕಿ ವಿಶಾಳ ಭಾಳ ಕರ್ಪುರ ಗೌರವರ್ಣ ಕಾಕೋಲ ಭಕ್ಷಕ ನಿಜ ಭಕ್ತ ರಕ್ಷಣ ವಿಶ್ವಸಾಕ್ಷಿ ಭಸ್ಮಲೇಪನ ಭಯಮೋಚನ ಭವಹಾರಕ ಜೋ ಸರ್ಗಸ್ಥಿತ್ಯಂತಕಾರಕ ತ್ರಿಶೂಲ ಪಾಣಿ ಶಾರ್ದೂಲ ಚರ್ಮವಸನ

ಗಜದಮನ ಅಂಧಕಮರ್ದನ ಓಂಕಾರ ಮಹಾಬಲೇಶ್ವರ ಆನಂದ ಘನ ಮದ ಗರ್ವ ಭಂಜನ ಅಜ ಅಜಿತ ಜೋ ಅಮಿತ ಗರ್ಭ ನಿಗಮಾಗಮನುತ ಜೋ ದಿಗಂಬರ ಅವಯವರ